ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು

ಉಠಗಾಯಿಯೇ ಸಂತನಕ ಕೆಲವೇ ಸಾಬ ದೋಖ ಬಿನಾಸನ ಹರನಾಮ ಜಪಿಯೇ ಗುರ್ಮಂತನಕ ಹರನಾಮ ಲಿಜ್ಜೆ ಅಮ್ಯೋ ಅಮ್ಯೋ ಪೀಜ ರೇಣ ದಿನಸ ಅರಾಧಿಯ ರೋಗ ದಾನ ಜೋಗ ದಾನ ಅನೇಕ ಕರಿಯಾ ಲಾಗ ಚರಣ ಕಮಲ ಸಾಧಿಯ ಪಾವ ಭಕ್ತ ದಯಾಲ ಮೋಹನ ದುಃಖ ಸಗಲೇ ಪರಹರ ಬಿನ್ವಂತ ನಾನಕ ತರ ಸಾಗರ ತ್ಯಾಯ ಸ್ವಾಮಿ ನರಹರ ಸುಖ ಸಾಗರ ಗೋಪಿಂದ ಸಿಮರಣ ಭಕ್ತ ಗಾವೆ ಗುಣ ತೇರೇ ರಾಮ ಅನಂತ ಮಂಗಲ ಗುರುಚರಣಿ ಲಾಗೇ ಪಾಯೇ ಸುಖ ನೇರೇ ರಾಮ ಸುಖ ನಿಧಾನ ಮಿಲಿಯಾ ದುಃಖ ಹರಿಯಾ ಕಿರ್ಪಾ ಕರ ಪ್ರಭ ತ ರಾಖಿಯಾ ਹਰ ਚਰਨ ਲਾਗਾ ਭ੍ਰਮ ਭਗ ਹਰ ਨਾਮ ਰਸਨਾ ਭਾਖਿਆ ਹਰ ਏਕ ਚਿਤਵੈ ਪ੍ਰਭ ਏਕ ਗਾਵੈ ਹਰ ਏਕ ਦ੍ਰਿਸ਼ਟੀ ਆਇਆ ਬਿਨਵੰਤ ਨਾਨਕ ਪ੍ਰਭ ਕਰੀ ਕਿਰਪਾ ਪੂਰਾ ਸਤਿਗੁਰ ਪਾਇਆ ਮਿਲ ਰਹੀ ਹੈ ਪ੍ਰਭ ਸਾਧ ਜਨਾ ਮਿਲ ਹਰ ਕੀਰਤਨ ਸੁਣੀਐ ਰਾਮ ਦਿਆਲ ਪ੍ਰਭੂ ਦਾ ਮੋਦਰ ਮਾਧੋ ਅੰਤ ਨਾ ਪਾਈਏ ਗੁਣੀਐ ਰਾਮ